ಅಕ್ಕಲ್ಲ ಗಳಾಗ್ಲಿ ಸಿಪೇಟ್ ತೌ ಹತ್ತು ರಾಶಿ ಬಿಟ್ಟ ಗ್ರಾಮೀಣ ತುರ್ಗಲ್ಯಾನೋ ಅಲ್ಲ ಇವಾಲು ಮಂತ ಕಾಲ್ ಮೆಸೇಜ್ ಓಕೆ.